0: ಸೌದನ ಕದಾಯ್ದ ಚಕ್ಕಿ ಬೈಯಾದು ನಿಮಿತ್ತ ಅಸಿಲ ಕದವ್ರೆ ಮತಮ ಸಿನಕ ಭತ್ತ ಬನೆ ಕೈರೋಯಿ ಲೈಕಾಯ್ ಸಮಾಸ ಸಿನ ನುಸಿನ ಬಗಿ ಮವಂ ಅಮತ್ತ ಉತ್ತಬ ಮಸಾ ಮಸಾಗಿತ ಖಂಡ ನತ್ತಿ ತಮುನುಂಗಿಂದುಬು ಲಾಕನಿ ಕಾಹಿರಂ ಮಗ ಹೌಜಿಕ್ ಫಾವ್ಬ ಲಾಕ್ತಬ ಕರಿ ತೌರ ಬಯಾನು
1: ಇಪಾಗಿ ಬೆ ಮಥದೋಯ್ ಇಪಾ ಕೈ ತಿಲ್ಕಾರು ಬನಿ ಪೋಜೆ ಸಿಂಗ್ಸಿ ಲೋಕ್ಸೆ ಲುಸೇಸೆ ಸರಿಯಂಗ್ ಶು ಕಿಲೋ ಅನಿ ಲುಂಬ ಮಯಾವ್ ಬನಿ ಭಜನ ಥೋಮು ನಗುಂಬಿ ಅಂಜಲಕ್ತಿ ಬ್ರಾ ಮಾಗಿ ಥಕ್ ಬದೋ ಖರ ದಿಲೆ ಪುಹಾಯು ಕೋ
0: ಬಾಬಾ ಪಾಬುಂಗ್ ದೋನ್ ಕೊಯ್ದ ಚತ್ಕಿ ನಿಂಗೋಲ್ ಚಕೌ ಬಗಿ ಪೋಚೈ ಖರ ಇಂಫಾಲ್ ದಗಿ ಲೈರು ನಿ ಹೈರಮಿ ಮದುವಿಗಿ ಚತ್ಕಿ ಬನಿ
1: ಮದು ಅರಿದಿ ಯಾಮ್ನ ಫೈ ಒರೆನ್ ಯುಗ ಥಕ್ಚಿ ಲಗ ನಾಗ್ನಬದಿ ಮದು ದದಿ ನೈ ಇಪಾನ ಕೋಕ್ ಸಾರಿ ಬಸೆ ಏಕ್ ತಪ್ಚಿ ಲಗ ನಾಗ್ನಬದಿ ವಾ ಲಾಂಕಮದ ತಾನ ಬಜಾರೋ ನಿ ನಬುಂಗ್ ದೋ
0: ಖಂಗ್ದೆ ಬಾಬಾ ನಸಿಗಿ ಸಮಾಸ್ತ ಯುಗಿ ಇಹೌ ಅಮ ಇಸಿಂಗ್ ಇಚಾವುನ ಕನ್ನ ಹೆಂಗಲೈ ಸರ್ಕಾರ ನಸು ಥಿಂಗ್ಬ ಗಮ್ದಿ ಮೈರಾ ಪಾಯ್ಬಿ ನಸು ಥಿಂಗ್ಬ ಗಮ್ದ್ರಬ ಚಕ್ಚಾ ಹೈಜಾನಬ ಮೀ ಸೀಬ ಪೊಲೋಯ್ಬ ನ ಚಿಂಗ್ಬದಸು ಯು ಯಾವ್ದ್ರಬದಿ ಪೊಲೋಯ್ ಹಾಯ್ಬ ಯಾದಬ ನಸಿ ಮಿತೈಗಿ ಚನ್ನಬಿ ಸಮಾಸ ಸಿಬು ಕರಿನು ಬಾಬಾ ಖೋಯ್ಗಿ ಹಕ್ದಗ್ದಗಿ ಅಸುಮ್ನ ಲಾಗ್ಲಬ್ರ ಹಾಯ್ಮಿ
1: ಕದಾಯ್ ದಗಿನು ಕದಾಯ್ ದಗಿನು ಇಪಾಗಿ ಬೇಮ ಮಮಾಂಗೈತದಿ ಅದುಮ್ನ ತೌರಂಬ ನತ್ತೆ ಸೀರಿಬ ಇಮುಂಗ್ದುದ ಬೇರಿ ಫಾವ ಥಕ್ಲಂಬ ನತ್ತೇನೆ ಸೀರಿಬ ಇಮುಂಗ್ದುಗಿ ಅವಾಬ ನುಗಾಯ್ತಬದು ಊಬದ ತಿನ್ ಫಾವ ಯೋತುದನ ಇಮುಂಗ್ದುಗಿ ಅವಾಬದ